0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಬಿಆರ್ ಗೀತಾ ಅವರು ಹಾಡಿರುವ ವಾದಿರಾಜರ ರಚನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಏನು ಸುಕೃತವ ಮಾಡಿದಳು ಯಶೋದೆ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಏನು ಸುಕೃತವ ಮಾಡಿದಳು ಯಶೋದೆ, ರಿಟನ್ ಬೈ ವಾದಿರಾಜ, ಸಂಗ್ ಬೈ ಬಿಆರ್ ಗೀತಾ.

0: ದಡಸೇರಿಸು ಭಾವದ ಕಡಲಿನ ಪ್ರಸನ್ನ ವೆಂಕಟದಾಸರ ರಚನೆ ಇದು. ವಿಶ್ವನಾಥ ನಾಕೋಡ್ ಹಾಡಿದ್ದಾರೆ.
1: ವಿಶ್ವನಾಥ್ ನಾಕೋಡ್ ಪ್ರೆಸೆಂಟಿಂಗ್ ದಡಸೇರಿಸು ಭವದ ಕಡಲಿನ, ರಿಟನ್ ಬೈ ಪ್ರಸನ್ನ ವೆಂಕಟದಾಸ.

0: ವಿಶ್ವನಾಥ ನಾಕೋಡ್ ಅವರು ಹಾಡಿರುವ ಶ್ರೀನಿಧಿ ವಿಠಲರ ಒಂದು ರಚನೆ ವೃಂದಾವನವ ನೋಡುವ ಬನ್ನಿ.
1: ವೃಂದಾವನವ ನೋಡುವ ಬನ್ನಿ, ರಿಚನ್ ಬೈ ಶ್ರೀನಿಧಿ ವಿಠಲ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

0: ನೆಚ್ಚದಿರು ಸಂಸಾರ ನೆಲೆಯಿಲ್ಲವಿ ಕಾಯ ಕನಕದಾಸರ ರಚನೆ ಇದು. ಬಿಆರ್ ಗೀತಾ ಹಾಡಿದ್ದಾರೆ.
1: ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕನಕದಾಸ. ನೆಚ್ಚದಿರು ಸಂಸಾರ ನೆಲೆಯಿಲ್ಲವಿ ಕಾಯ.

0: ಬಂದನೇನೆ ಸುಂದರ ಶ್ರೀರಾಮಚಂದ್ರ ಬಾಗೇಪಲ್ಲಿ ಶೇಷದಾಸರ ರಚನೆ ಇದು. ಬಿಆರ್ ಗೀತಾ ಹಾಗೂ ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಬಂದನೇನೆ ಸುಂದರ ಶ್ರೀರಾಮಚಂದ್ರ, ರಿಟನ್ ಬೈ ಬಾಗೇಪಲ್ಲಿ ಶೇಷದಾಸ, ಸಂಗ್ ಬೈ ಬಿಆರ್ ಗೀತಾ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ನಿಮ್ಮ ನಾಮ ಧ್ಯಾನ ಶ್ರೀ ರಾಮದಾಸರ ರಚನೆ ಇದು. ಬಿ ಆರ್ ಗೀತಾ ಹಾಗೂ ವಿಶ್ವನಾಥ ನಾಕೋಡ್ ಹಾಡಿದ್ದಾರೆ.
1: ನೌ ಬಿ ಆರ್ ಗೀತಾ ಅಂಡ್ ವಿಶ್ವನಾಥ್ ನಾಕೋಡ್ ಪ್ರೆಸೆಂಟಿಂಗ್

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions presented by various artists. This program was a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ ಭಾಗವಹಿಸುತ್ತಾರೆ ಭಾರ್ಗವಿ ಕೆ
1: ನಮಸ್ಕಾರ ಮೇಡಮ್
2: ನಮಸ್ಕಾರ ಭಾರ್ಗವಿ ಕೃತಿ ಪೂರ್ತಿ ಮುಗಿಸಿದೀವಿ ಅಲ್ವಾ
1: ಹೌದು
2: ಅರ್ಥ ಆಗಿದೆಯಾ ನಿಮಗೆ
1: ಹಾಗಿದೆ
2: ಈ ಮನೋಧರ್ಮ ಭಾಗಕ್ಕೆ ಬರೋದಾದರೆ ಯಾವ್ಯಾವ್ದು ಬರುತ್ತೆ ಇವಾಗ ನಾವು ಹಾಡಿದ್ದು ಕಲ್ಪಿತ ಸಂಗೀತ
1: ಹೌದು
2: ಅಂದರೆ ನಮಗೆ ಸಿದ್ಧಪಡಿಸ್ಕೊಟ್ಟಿದ್ದಂತ ನಾವು ಹಾಡಿದೀವಿ
1: ಹೌದು
2: ಮನೋಧರ್ಮ ಅಂದರೆ ಕಲ್ಪನಾ ಸಂಗೀತ ನಮ್ಮ ಕಲ್ಪನೆಯಿಂದ ಆ ರಾಗವನ್ನು ತಾಳದ ಸಹಿತವೋ ಅಥವಾ ತಾಳರಹಿತವಾಗೋ ಬೆಳೆಸೋ ಕ್ರಮ
1: ಸರಿ
2: ಅದರಲ್ಲಿ ರಾಗಾಲಾಪನೆ ನೆರವಲ್ ಕಲ್ಪನೆ ಅಥವಾ ಕಲ್ಪನಾ ಸ್ವರ ಸ್ವರ ಪ್ರಸ್ತಾರ ಏನ್ ಬೇಕಾದ್ರೂ ಹೇಳ್ಬೋದು ಅದೆಲ್ಲ ಬರುತ್ತೆ ಪಲ್ಲವಿ ಹಾಡೋದಾದ್ರೆ ತಾನೂ ಬರುತ್ತೆ
1: ಸರಿ
2: ಇವಾಗ ಒಂದ್ಸಲ ಈ ರಾಗದ ಆಲಾಪನೆಯನ್ನ ಮಾಡ್ತೀರಾ ನೀವು ಹಾಡಿರ್ತೀರಾ ಅಲ್ವಾ ಸಾಕಷ್ಟು ಕಚೇರಿಗಳಲ್ಲೂ ಈ ರಾಗ ಹಾಡೇ ಇರ್ತೀರಿ ಪ್ರಧಾನವಾದ ರಾಗ ಇದು
1: ಹೌದು
2: ಹಾಡ್ತೀರಾ ಒಂದ್ಸಲ
1: ಸರಿ ಹಾಡ್ತೀರಾ

0: ಸಂಚಾರಗಳು ಯಾವಾಗಲೂ ಬರೀ ಸ್ಟ್ರೈಟ್ ಸಂಚಾರ ಇರೋ ಬದಲು ಜಿಗ್ಜಾಗ್ ಪ್ಯಾಟ್ರನ್ ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
1: ಸರಿ,
0: ಕೇಳೋರ್ಗೂ

0: ಕವಿ ಗಾಂಧಾರ ಆತರ ಸಾಫ್ಟ್ ಆಗಿ ಬರಬೇಕು, ಕರಾರ ಪ್ರಿಯ ತರ ಬರೋ ಹಾಗಿಲ್ಲ.
1: ಸರಿ,
0: ಎರಡೂ ಸಾಧಾರಣ ಗಾಂಧಾರನೆ.
1: ಹೌದು,
0: ಆದ್ರೆ ಹಾಡೋ ವಿಧಾನದಲ್ಲಿ ಅದರ ಗಮಕಗಳು ಸಂಚಾರ ಕ್ರಮಗಳಲ್ಲಿ ವ್ಯತ್ಯಾಸ ಆಗುತ್ತೆ.

0: ಒಂದು ಅದರ ಸ್ವರೂಪ ಕಣ್ಮುಂದೆ ಬಂತ ಭೈರವಿಯ
1: ಸ್ವಲ್ಪ.
0: ಇದನ್ನ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹಾಡುವಂತ ರಾಗನೇ ಅಲ್ಲ, ತುಂಬಾ ವಿಸ್ತಾರಕ್ಕೆ ಯೋಗ್ಯವಾದ
1: ರಾಗ,
0: ತ್ರಿಸ್ಥಾಯಿನಲ್ಲೂ ಒದಗು ಬರುವಂತ ನೆಮ್ಮದಿಯಾದ ರಾಗ, ಹರಿಬರಿನಲ್ಲಿ ಹಾಡುವಂತದಲ್ಲ. ಈ ಕೃತಿನಲ್ಲಿ ನೆರವಲ್ ಮಾಡಬಹುದಾದ ಜಾಗ ಸಾಕಷ್ಟಿದೆ, ಯಾಕೆಂದ್ರೆ ಎಲ್ಲ ಅಬ್ಜೆಕ್ಟಿವ್ಸ್ ಆಗಿರೋದ್ರಿಂದ ಅನುಪಲ್ವಿಯಲ್ಲಿ ಬೇಕಾದ್ರೂ ನೀವು ತಗೋಬಹುದು, ಚರಣದಲ್ಲಿ ಬೇಕಾದ್ರೂ ತಗೋಬಹುದು. ಇವಾಗ ನಾವು ಅನುಪಲ್ವಿನಲ್ಲಿ ತಗೊಂಡು ನೋಡೋಣ, ಅದಕ್ಕೆ ಸ್ವರ ಹಾಡೋಣ. ಇವತ್ತು
1: 3 ಅಕ್ಷರ
0: ಎಡಪಿಟ್ಕೊಂಡೇ ಹಾಡಬೇಕು ಸ್ವರ, ಅದು ಚಾಲೆಂಜ್.
1: ಸರಿ.

0: ಹಾಗೆ ಸೇರ್ಕೋಬಹುದು.
1: ಸರಿ,
0: ಎರಡನೇ ಕಲಾ ಹಾಡ್ತೀರಾ? ಸಮದಿಂದ ಮೂರಕ್ಷರ ಕೆತ್ತೋಗಬೇಕು.

0: Gari ga ma ba da ma ba da ni sa ni da ba ma ga nu pa mi.
1: Pa pa da ni sa de ga re sa ni sa ni da pa ma ga nu pa mi.
0: Ni da ba da ni da ba ma ga re sa de ga ma ba da ni sa ni sa ni da ba ma ga nu pa mi.
1: Ni ni da pa ga re sa ni sa ga re re ga ni da da ga re.
0: ಇದಕ್ಕೆ ಮುಕ್ತಾಯ ಆಡ್ಬೇಕು ಅಂದ್ರೆ ಅದೇ ಎರಡು ಪಿಂದ ತಗೋಬೇಕು. ಗಣೇಶ ನಿ ಸ ಗ

0: ಅಂತ ಒಂದು ಸ್ಯಾಂಪಲ್
1: ಸರಿ
0: ಹಾಡಿ ತೋರಿಸ್ಬೋದು.
1: ಆಯ್ತು,
0: ಇದನ್ನ ಸಾಕಷ್ಟು ಬೆಳೆಸ್ಕೊಳ್ಳಿ, ಅಭ್ಯಾಸ ಮಾಡಿ,
1: ಆಯ್ತು,
0: ಕಚೇರಿಗಳಲ್ಲೂ ಹಾಡಿ.
1: ಆಯ್ತು ಮೇಡಮ್, ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುವಿರಿ. ರಾಗ್ ಅಲಯಾ ಬಿಲಾವಲ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀಮತಿ ವಿಜಯ ಜಾಧವ್ ಗಟ್ಲೇವಾರ್. ರಾಗ್ ಅಲಯ್ಯ ಬಿಲಾವಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೇವಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಎನ್ಕೆ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಕೇದಾರ್ ಖಯಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ಗಟ್ಲೆವಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಎನ್ ಕೆ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ

0: ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ವಿಜಯಾ ಜಾಧವ್ ಗುಟ್ಲಿವಾರ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ ನಾಕೋಟ್, ಹಾರ್ಮೋನಿಯಂ ಬೈ ಶ್ರೀ ಎನ್ ಕೆ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಬೆಳ್ಳೂರು ರಾಮಭದ್ರನ್. ಮೊದಲಿಗೆ ವನಜಾಕ್ಷಿ ಗಂಭೀರ ನಾಟರಾಗ ಆದಿತಾಳದಲ್ಲಿದೆ, ವೀಣಾ ವೆಂಕಟಗಿರಿಯಪ್ಪನವರ ರಚನೆ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. Welcome to today's Carnatic Classical Music Program. Dear listeners, in today's program we bring you Veena recital by C. Krishnamurthy. He is accompanied on the mridangam by Velluru Ramabhadran. To begin with, Vanajakshi, written by Veena Venkatagiriyappa, set to Gambhira Nataraga Adithala.

ಈಗ ಮೈಸೂರು ವಾಸುದೇವ ಚಾರ್ ವಿರಚಿತ ರೋಚೇವರೆವರುರ ಖಮಾಚ್ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವ ಚಾರ್ ಸೆಟ್ ಟು ಖಮಾಚ್ರಾಗ ಆದಿತಾಳ ರೋಚೇವರೆವರುರ.

ವರಾಣಿ ರಾಗ ಖಂಡ ಚಾಪುತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ರಚನೆ ಏಟಿ ಜನ್ಮಮಿದಿ ಹಾ ಏಟಿ ಜನ್ಮಮಿದಿ ಹಾ ಸೆಟ್ಟು ವರಾಳಿ ರಾಗ ಖಂಡ ಚಾಪುತಾಳ ರಿಟನ್ ಬೈ ತ್ಯಾಗರಾಜ.

ಸಂಗೀತ ಪ್ರಿಯರೇ, ಇದುವರೆಗೂ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವೆಲ್ಲೂರು ರಾಮಭದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ. ಹಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ತ್ಯಾಗರಾಜರ ರಚನೆಗಳು ಕೇಳಿ ವಾದ್ಯವೃಂದ. ನಿರ್ದೇಶನ ಆರ್.ಎನ್. ಶ್ರೀಲತಾ. ಮೊದಲಿಗೆ ಮಧ್ಯಮಾವತಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ ಅಧಿಕ ಸುಖಮು. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರುಮೆಂಟಲ್ ಅನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ, ಡೈರೆಕ್ಟೆಡ್ ಬೈ ಆರ್.ಎನ್. ಶ್ರೀಲತಾ. ಇನ್ ದ ಬಿಗಿನಿಂಗ್ ಅಧಿಕ ಸುಖಮು, ಸೆಟ್ ಮಧ್ಯಮಾವತಿ ರಾಗ ಮಿಶ್ರ ಚಾಪುತಾಳ.

ಏಮನಿ ಮಾತಾಡಿತೆವೋ ತೋಡಿರಾಗ ಆದಿತಾಳ ನೌ ಏಮನಿ ಮಾತಾಡಿತೆವೋ ಸೆಟ್ಟು ತೋಡಿರಾಗ ಆದಿತಾಳ

ಹಂಸಭ್ರಮರಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ ಪರಿಪೂರ್ಣ ಕಾಮ. ನೌ ರಾಗ ಹಂಸಭ್ರಮರಿ ಸೆಟ್ಟು ಆದಿತಾಳ ಪರಿಪೂರ್ಣ ಕಾಮ.

ಶ್ರೀ ಜನಕಥನೆಯೇ ಕಲಾಕಾಂತಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಶ್ರೀ ಜನಕಥನೆಯೇ ಸೆಟ್ಟು ಕಲಾಕಾಂತಿರಾಗ ಆದಿತಾಳ.

ಶ್ರೀ ನಾರಸಿಂಹ ಪಲಮಂಜರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಪಲಮಂಜರಿ ರಾಗ ಆದಿತಾಳ ಶ್ರೀ ನಾರಸಿಂಹ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ ಆಲಿಸಿದಿರಿ ತ್ಯಾಗರಾಜರ ಕೃತಿಗಳು ಮೂಡಿಬಂತು. ನಿರ್ದೇಶನ ಆರ್.ಎನ್. ಶ್ರೀಲತಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಪ್ರೋಗ್ರಾಂ, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಅನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಯು ಆರ್ ಲಿಸ್ನಿಂಗ್ ಟು ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ, ಡೈರೆಕ್ಟೆಡ್ ಬೈ ಆರ್.ಎನ್. ಶ್ರೀಲತಾ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕಾರ್. ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ ತೇಂತಾಲ್ ಮೋರೆ ರಂಗೀಲಾ, ಧೃತ್ ತೇಂತಾಲ್ ರಂಗದೇ ರಂಗದೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲಗವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಸಾಲಗವರಾಡಿ. ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಜೋ, ಧೃತ್ ತೀನ್ ತಾಲ್ ಸುಮೇರ ಸಾಹೇಬ ಸುಲ್ತಾನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರ್ಯಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashwani Dharwad, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಎಂಕೆ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸುತ್ತಿದ್ದಾರೆ ಎಂಆರ್ ಸಾಯಿನಾಥ್, ಘಟ ಎಸ್ಎನ್ ನಾರಾಯಣ ಮೂರ್ತಿ. ಮೊದಲಿಗೆ ಮುತುಸ್ವಾಮಿ ದೀಕ್ಷಿತರ ಕೃತಿ ವಾತಾಪಿ ಗಣಪತಿಂ, ಹಂಸಧ್ವನಿ ರಾಗ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಎಂಕೆ ಜಯಶ್ರೀ ಪ್ರಸಾದ್. ಶಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ ಎನ್ ನಾರಾಯಣ ಮೂರ್ತಿ. ಟು ಬಿಗಿನ್ ವಿತ್, ಅ ಕಾಂಪೋಸಿಷನ್ ಆಫ್ ಮುತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ ವಾತಾಪಿ ಗಣಪತಿಂ.

ಪರಿದಾನಮಿಚ್ಚಿತೆ ಬಿಲಹರಿ ರಾಗ ಖಂಡಚಾಪು ತಾಳದಲ್ಲಿದೆ. ರಚನೆ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್. ಪರಿದಾನಮಿಚ್ಚಿತೆ ಸೆಟ್ ಟು ಬಿಲಹರಿ ರಾಗ ಖಂಡಚಾಪು ತಾಳ, ಅ ಕಂಪೋಸಿಷನ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್.

ಎಂಕೆ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ತ್ಯಾಗರಾಜರ ಕೃತಿ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ ನಿಧಿ ಚಾಲ ಸುಖಮ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಎಂಕೆ ಜಯಶ್ರೀ ಪ್ರಸಾದ್. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. Continuing the program, now let us listen to a composition of Tyagaraja set to Kalyani Raga Mishra Chaputala, Nidhi Chala Sukkama.

ಈಗ ಪುರಂದರದಾಸರ ರಚನೆ ನೀನೇ ದೊಡ್ಡವನು, ರೇವತಿ ರಾಗ ಆದಿತಾಳ. ಎಂಕೆ ಜಯಶ್ರೀ ಪ್ರಸಾದ್ ಕನ್ಕ್ಲೂಡ್ಸ್ ಹರ್ವಿನಾ ರಿಸೈಟಲ್ ವಿತ್ ದೇವರ್ನಾಮ ರಿಟನ್ ಬೈ ಪುರಂದರದಾಸ ಸೆಟ್ ಟು ರೇವತಿ ರಾಗ ಆದಿತಾಳ ನೀನೇ ದೊಡ್ಡವನು.

ಎಂಕೆ ಜಯಶ್ರೀ ಪ್ರಸಾದ್ ಅವರ ವೀಣಾವಾದನ ಇದುವರೆಗೂ ಪ್ರಸಾರವಾಯಿತು. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್, ಘಟ ಸಹಕಾರ ನೀಡಿದವರು ಎಸ್ಎನ್ ನಾರಾಯಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಎಂಕೆ ಜಯಶ್ರೀ ಪ್ರಸಾದ್. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಜಿನ್ ಮ್ಯೂಸಿಕ್.